ಬೆನ್ನ ತಟ್ಟೆ ಕಾತ ಕಾಧಾ ಹೆಂತಾಧಾ ಹೆಂತಾಧಾ ಹೆಂತಾಧಾ ಹೆಂತಾಧಾ ಹೆಂತಾಧಾ ಹೆಂತಾಧಾ ಹೆಂತಾಧಾ ಹೆಂತಾಧಾ.